0: ನೆತ್ತೆ ಫಿಲ್ಮ್ ಆಲ್ಫಾ ಸ್ಟುಡಿಯೋ ವಿತ್ ವಿಷನ್ ಕೇರ್ ಖಸುನಿ ಅಂಡ್ ಗೆಹಾನ್ಸಾ
1: ಎಫ್ಎಂ ಅನುಪಹ ಎಫ್ಎಂ ಅನು ಹತರ ಐದ ಸುಮಾತ ನೆಟ್ ಎಫ್ಎಂ ದಿವಾಯಿನ ಪುರ
2: ಉದಯ ಸನಹಾಯ ವಿನಾಡಿ 45

ಮಹನೂರ ಐತಿಹಾಸಿಕ ಶ್ರೀ ದಳದ ಮಾಲಿಗ ಪರಿಶ್ರಯ ಪಿಹಿಟಿ ವಾರಿಯ ಪೊಲೆ ಶ್ರೀ ಸುಮಂಗಲ ಹಿಮಿಯಾನ್ಗೆ ಪ್ರತಿಮಾ ವಸಲೇನ್ ಪಸುಗೆ ದಹವಣದ ಮಿಂಪಾದಯಾತ್ರಾವ ಆರಂಭ ಕಿರುಣ ಸಿರಿದನ್ನು ನಿಯಮವಿಸಿಟ್ಟಿನ ಬುದುಬಲ ಸೇನಾ ಸಂವಿಧಾನಿ ಲೇಖಂ ಪೂಜ್ಯ ಗಲಗುಡತೆ ಜ್ಞಾನಸಾರ ಹಿಮಿಯಾನ್ಗೆ ಚೀವರೆ ಇವತ್ ಕಿರಿಮಠ ಬಂದನಾಗರ್ ಬಲದಾರಿನ್ ಗಿಣತಿಬೆನ ತೀರಣೆ ಬಲರಹಿತ ಕಿರಿಮೆ ನಿಯೋಗ್ಯಾಕ್ ನಿಕುತ್ಕರಣಮೇನಿಲ್ಲ ಗುಣಕೊರತಿಬೆನ ಪೆತ್ಸಂ ಸಲಕಾ ಬೆಲಿಂ ಸದಹಾ ಲಬ್ಬಣ ವಿಸಿದ್ದವಣದ ಕೆದವಲ್ಲಿಸ್ ಅಭಿಯಾಚನಾಧೀಕರಣೆ ಅದ ನಿಯಮಕಲ ಮೆಂಪೆತ್ಸಂ ಅದ ಕದವುಳ್ಳ ವ್ಯೂ ಅಭಿಯಾಚನಾಧೀಕರಣ ವಿನಿಶ್ಚಕಾರ ವರುಣ್ ವನ ಅಮಲ್ ರಣರಾಜ ಮಹೇನ್ ಗೋಪಾಲವ ಸಹ ಪ್ರಿಯಾಂತ ಪ್ರಣಾಂದು ಯನ ವಿನಿಸುರು ಮಡುಲ ಇದಿರಿಯೇ ಎಹದಿ ನೀತಿಪತಿ ವರೆಯ ವಿನ್ವೆನ್ ಪೆನಿಸಿಟಿ ನಿಯೋಜ್ಯ ಸೊಲಿಸಿಟರ್ ಜನರಲ್ ಮನೋಹರ ಜಯಸಿಂಗ ಮಹತಾ ಅಧಿಕರಣೆ ಹಮ್ಮುವ ಕರುಣ ದಕ್ಕುಮೀನ್ ಮೆಮ್ಮ ಗಟ್ಟಲು ನಿರಾಕರಣೆ ಕಿರೀಂ ಸದಹ ಜನಾಧಿಪತಿ ವರೆಯ ವಿಸಿನ್ ಕಮಿಟು ಅಕ್ಪಾತ್ ಕರೆತಿ ಬವತ್ ಎಮ್ಮ ಕಮಿಟು ಅವಿಸಿನ್ ಎತಮ್ ನಿರ್ದೇಶಿ ದಿರಿಪಾತ್ ಕರೆತಿ ಬವತ್ ಸದಹಾನ್ ಕಲ ಏಪಿಲಿ ಬಂದ ಅಧ್ಯಯನೇಕರ ಕರುಣ ದಕ್ವೀಂ ಸದಹ ದಿನ್ಯಾ ಕ್ಲಬಾ ದಿನ್ ಲಿಸಾತ್ ನಿಯೋಜ್ಯ ಸೊಲಿಸಿಟರ್ ಜನರಲ್ ವರೆಯ ಅಧಿಕರಣೆ ದೆನುಮ್ತುನ್ನ ಎ ದೀಪೆತ್ ಸಂಕಾರ್ ಪಾರ್ಶ್ವನು ಎನ್ ಪೆನಿಸಿಟಿ ಸಂಚಿವ ಜಯವರ್ಧನ್ ಮನೋಹರ್ ಸಿಲ್ವಾ ಸಹ ಉದಿತ್ ಇಗಲಹೇ ವಾಯಣ ಜನಾಧಿಪತಿ ನೀತಿಜ್ಞರನ್ನು ಸದಹಾನ್ ಕಲಿ ಮೀಲಂಗ ನಡು ದಿನ ಪೆರ ಎಂಬ ಕಮಿಟಿ ವಾರ್ತಾವ ತಮ್ಮನ್ನು ತಲಬಾ ತಿಂಡೆ ನಮ್ ಏಪಿಲಿ ಬಂದ ಅಧ್ಯಯನೇಕರ ಸೇವಾದಾಯಕ ಹಿಮ್ಮಿವರುಣ್ಗೆ ಅಧಹಸ್ವಿಮಸ ಅಧಿಕರಣೆ ಹಮುವೆ ಕರುಣ ದಕ್ವಿಮಠ ಹೆಕಿಯ ಪವತಿನ ಬಬಾಯ್ ಮೇ ದೀಪೆತ್ ಸಂಕಾರ್ ಪಾರ್ಶ್ವನು ಎನ್ ಪೆನಿಸಿಟಿ ಜನಾಧಿಪತಿ ನೀತಿಜ್ಞ

0: ಮಂದಾರಂ ರೇ ವಿತ್ ತರಂಗ
1: ಕೆಸ್ಸೆ ಆದ್ರೆ ಹಂಗಂಡ್ ಬೇಗಿಲ್ಲ ತೀನವನಿವೆ ಕೆಸ್ಸಡ ಸಿದ್ದಾಲೆ ಇಪ್ಪ ಕೆಸ್ಸ ಸಿರಪ್ಪಿಗೆ ಬಿವ್ವಾಮ ಹಂಗನ್ನ ನಿಮೇ ನೆತಿಕೆಲ್ಲಮ ದಾನ್ನ ಪುಡು
2: ನಿಯಮ ಆಯುರ್ವೇದ ಒಸು ಕೆಸ್ಸ ಸಮನೀಕರಾಯಿ
1: ಮಾರೈನಿ
3: ಮೇನಕ ಸಹಲ್ ಬೈಯನ್ ವಿನ್ ತರಂಗೇನ್ ಮಹಾರಗಮ ಆವಿಕೋ ಸುಪರ್ವೇತಿನ್ ಮೇನಕ ಸಹಲ್ ಮಿಲದಿ ಗತ್ ಕಾಮರಿಯಾ ಕಾಸಿಯಾ ಮಹಾತ್ಮಿಯ ಸ್ಮಾರ್ಟ್ ಟಿವಿ ಕಕ್ ಜಯಗ್ರಹಣ ಕರೆಯತ ಮೇನಕ ಸಹಲ್ ಮಿಲದಿಗೆನ ಒಬ ಜಯಗ್ರಾಹಕೇ ಕುವನ್ನ
4: ನೈಟ್ ರೈಡ್ ಆಯ ನೈಟ್ ರೈಡ್ ಆಯ
5: ನಂಗಿಯಾ
4: ಮಟತ್ ಆಗಿ ಮೆವ್ವಗೆ ಚುಟ್ಟಕ್ ಪದಿನ ದೆನ್ನುಕೋ
5: ಅಯ್ಯೋ ನಂಗಿಯಾ ವಿಕಾರ ಕಥಾ ಕರನ್ನೆಪ ಒಯಾಟ ಮಾರ್ಗ ನೀತಿ ಸಂಬಂಧ ಕಿಸ್ಸಿ ದೆನುಮಕ್ ನೇನಿ
4: ಮೊನವ ಕೇನವದ ಅಯ್ಯ ಓ ಸಿಂಪಲ್ ವ್ಯಾಡನೇ
5: ಓಕೆ ನಂಗಿಯಾ ಇರ ನಂಗಿಯ ಕಿಯನ್ ಬಲನ್ನ ಪಾರಿ ಕಲೆ ಲೈಟ್ ಕಿ ರತು ವೆಟಿಲ ಕಹ ವೆಟಿಲ ಹೊಲ ಬೆಟ್ಟುನಂಟ ಪಸ್ಸಿ ಮುಕುದ ಕರನ್ನಿ ಕಿಯಲ
4: ಅಯ್ಯೋ ಸಿಂಪಲ್ ನೇ ಅಯ್ಯ ವಾಹನೆ ನವತ್ತಲ ಬಹಲ ಗೀಲ ಕೊಲಟಿಕ ಅತ್ತು ಗಾಲ ದಾನವಾ
5: ಹತರ ವಟೆ ಅನ್ನತುವ ಎಕಮ ತನಕಿನ್ ಕ್ಯಾಮತಿಮ ಸಿಂಧು ಅಹನ್ನ
6: ನೆತೆಫೆಮ್ ಹತರ ವಟೆ ಹತರ ವಟೆ
0: ರಟಕಟ ಬನ ಅಹನ್ನ ಕಿಯಾದುನ್ ದವಸ ಅವಸನ ಅಸಿನ ಸದಹಂ ಸುರಯ ಸದಹಂ ಸುರಯ
2: ನೆತೆಫೆಮ್ ಧರ್ಮ ದಕ್ಷಿಣ ಧರ್ಮ ದಕ್ಷಿಣ
7: ಮತಕ ಹಿಟ್ಟಿನಮ ಪಿಂಕಮಕ್ ಜೀವಿತ ಕರಗಂಟುನ ಪಿನ್ನ ಈ ಪಿಂಕಮ ಒಬೇ ಚಿತ್ತ ಶಕ್ತಿಯ ಗುಡಾಕ್ ವೆಡಿಕರಣ ಕಾರಣ
8: ಮಾರ್ಯ ಪರದವನ್ನ ಪುಳುವಂ ಬಲವತ್ಮ ತನ ತಮೈ ವಜಿರಾಸ
9: ಅಮ್ಮ ರೆಕ್ಕ ವಗೆ ಕೌದ ರಕಿನ್ ತಾತ್ತ ರೆಕ್ಕ ವಗೆ ಕೌದ ರಕಿನ್ ಪುತ
10: ತಮನ್ ತಮಂಗೆ ಸಸರ ಗನಿ ಹಿತಲ ಕರಣ ಪಿಂಕಂ ಪಿಂಗೊತುನಿ ಕರಣು ನಂದು ವಿನ್ನ
0: ದಿವೈನೆ ಚಿರ ಪ್ರಕಟಮ ಯತಿವರ ಸರಿನ್ ಬುದ್ಧು ಬನ ಅಹನ ಹೋರಾವ
2: ನಿತ್ಯಫಿಂ ಧರ್ಮ ದಕ್ಷಿಣ
6: ಧರ್ಮ ದಕ್ಷಿಣ
0: ಹೆಮ್ಮ ದಾಮರ ನವೆಯಟ ರೇಡಿಯೋ ವಲಂಗ ರಟ್ಟಮ ಬನ ಅಹನ ವಿಲಾವ